0: ಅಲ್ವಾ ಬರೋ ನಾರೆ ನಾರಾತಿ ಮಾರ ಅಂದ್ರು ಟರ ನಾನಿ
1: ಉದಾರ ನಾ ಜೀರ್ ಕೋ ಹುತರಿ ನಾ ಹುಂಬಾ
0: ಮಾತೆ ಪಂದ್ರ ಮುರೆ ಪಿ
1: ನ್ಯಾಉ ಜೀರ ಕಾ ಬೆಟ ಸ್ವಾರ ಚಿತ್ತ ಬಾರ್ದಿ
0: ಕುನ ಪಾರೆ ಕೋ ಕಾ ಮುರೆ
1: ಆತ ಕುನ ಗುರು ಬಾಮ್ ಸಮಾರೆ
0: ಆ ಆ ತೆ ಪೇಟಿ ಸೋ ಕೋ ಫೆರಾ ಕೋ ಸೊಂಡೋ
1: ರೋ ಕಾ ಸೊಂಡೋ ನ್ಯಾ ಮಾಸ್ ಇಂದ್ರಿ ಮಾನು ಕಾ ನ್ಯುಂಬಾ ಮಂಗಮಾನ ಗೋಬೇರಾ ನ್ ಕ್ಯಾ ನಾ ಕುವಾಸಾ ಸೊಂಡೋ ಕ ಬಾಸಾ
0: ಮೋ ಕ್ವಾತಾ ನ್ವಾಶಾನು natenda mwani mangwanani yakanaka
1: sabarare
0: aha
1: ei kuno radio honda medes kutanda honda med
0: kupi kwacho
1: pano paro kagade swala pano panya uswala
0: ah swala honda med zvino muri batangei
1: ndiyo mazita utendari kure kure asit normal zuwa ne kuri zarata so uta utendari kuri so uta wa kure kure nge kure kure nge kura
0: mkita aha alright ndatenda
1: alright alright

0: ಹಲೋ ಪರಣ ಹಾರೆ
1: ಹಲೋ ನಮ್ ಕಸಾಡಿ ವಂಶಮರ
0: ದಮ್ಮು ಕಂದ್ರಾ ನಾನಿ
1: ಮೃಗು ಕಾಟಿ
0: ಸಿಗುನ ಪಾರಾಯ ರೇ
1: kuno kunotamba ushondi khaliko komuriyaro
0: ah kuno kushuru kupamba tepeti zwe kupera kwesondo
1: kupera ko viki nyamasi uno kumbo perpera riapa kuti timboenda kumchato
0: mhm
1: dawa alipo ari kudawo chata kune nuka katise kunene
0: alright
1: ndau ngomugubera mangwana ndonga ndiri pano pamuzi ngosoto ndonga ndisimbofungura sitema
0: Alright, mwa sanwa chanu.
1: Romufuro ndoto unaona zvimaba.
0: Mwa sanwa chanu.
1: Ya, chikutanga ndimi na atejeni.
0: Tinotenda.
1: Kuspiri kakuya mai yangu akandibara Eliza Mari. Na nomutima wangu wangu pamuyo. Asha Francisco. No wanangu este no mami gomili vincenzi ngapinde
0: That end, I'm one of my one.
1: That end, bambino baba.
0: That